ಸಮಾಧಾನ ಕತ್ತರೆಂದು ಸುಳ್ಳಿದ ಜಯಸತ್ವೆ ಒಂದು ಆಂಧವರೇ ಕುಡಿಗೆ ಮಂದು ಜಯಸತ್ವೆ ಆಳವೇ ಮರಿಜಬೇಕು ಅಂತ ಸ್ವಾಮಿ ಕಾವಂಡಿಕೊಳ್ಳುವ ನನ್ನೆಗಳು ಕಾವಂಡಿಕೊಳ್ಳುವ ಇಪ್ಪಡಿಯಾಗ ಆಂಡವರೇ ಎಲ್ಲಾ ನನ್ನೆಗಳುಕ್ಕಾಂ ಎಲ್ಲಾ ಆಶೀರ್ವಾದಗಳುಕ್ಕಾಂ ಎಲ್ಲಾ ಕಿರುವಿಗಳುಕ್ಕಾಂ ವೇಂಡಿಕೊಳ್ಳ ನಿಂಗ ಮಾತ್ರ ದೇವನಪ್ಪ ನಿಂಗ ಮಾತ್ರ ಅಡಸರಾಸುರಗಳೆಯು ಆಂಡು ಕೊಳ್ಳುವ ದೇವನ್ ನಡಪಿಕ್ಕಿರ ದೇವನ್ ನೀಂಗ ಸ್ವಾಮಿ ಸಂಗಡಿಯ ಕಾವಂಡಿಕೊಳ್ಳ ಪದಪನೇ